ಮಂದ ಕುಂದ ರತ್ನ ಮಂದ ಗಮನ ಮಧುರ ವಚನ ಗಗನ ಜಗನ ಸುಖ ಸುಲಲನವೇ ಇಂದು ಬದನ ಕುಂದ ರತ್ನ ಮಂದ ಗಮನ ಮಧುರ ವಚನ ಗಗನ ಜಗನ ಸುಖ